ಓಕೆ ನಾವು ಇಸಿ ಕಂಪೇಂಗೆ ರೋಂದಿಕ್ಕೆನ ನೂರ ಹಕ್ಕು ಶಶಿ ಪುಗಡೆದಿಸಿ ಚೆತಕ ಮಾ ಕ್ವಾಲಿಟಿ ದುಸಿ ದದಿ ಕಿಚ್ಕ ಮಿಟೀರಿಯಲ್ ದಿಸಿ ಆಹ ನೂರ ಹ ಮಸಿ ದೂರ್ ಕಿಶ ಚಕಂ ತುಸಿ ಓಸ್ ದಿಮುಷನ್ ನವಾ ರೈಸ್ ಫೇಸ್ ವಾಶ್ ಇಸ್ತೇಮಾಲ್ ಕಡೆ ಕೆನಸಿ ದದಿ ನೇ ಲವಾ ಕಚೇರಿ ತುಸಿ ನೂರು ಉಲಿ ದೇಕನ ದಿಸಿ ಚೋ ಓ ಉಮರ್ ವೈ ಜಬರ್ದಸ್ತ್ ಲೇ ಅಡೇರ್ ಜೊತೆ ಹುರಿ ಪಿಕಡಿ ಅದು ಅಡೇರ್ ಜೊತೆ ಮೆಹನತಿ ಪಕಡಾದಿ ಅಡೇ ಜೊತೆ ಶುಷ್ತ ಕಡಾಯ್ದಿ ಅಡೇರ್ ಜೊತೆ ಮುಸಿದೋರು ಕಡಾಯ್ದಿ ಬಿಲ್ಕುಲ್ ಶಿ ವೇರ್ ಶೈ ರೋಯ್ ಹಲೇಸಿ ಅದು ದಿನ ವಾಚಿ ಬಲ್ ಚಿ ಕಮ್ಮ ರುಸಿಗೆ ಆಪ್ ದಿನ ಲಶ್ ಬದಾಲು ಸೈದಿ ಜಕಾ ಚುಮ ಉಮರ್ ಬೈತಿ ದಾವಿಲಿ ದಿಸಿ ಸೈದ ಗನ ವಕ್ತಿ ಮೇ ಹವೇ ಸರ ಗಪ್ ಲೇ ಗೇದ ಮೇ ಉಮರ್ ಬೈಸಿ ಕೋಶಿಶ್ ಹೋಗೆ ಕೋಶಿಶ್ ಹೋಗೆ ಸಿ ಮನಸ್ ಬಾನಾ ದಿಸಿ ಕೋಶಿಶ್ ದಾವು ಕನ ಉಮರ್ ಬೈ ಟೇಬು ಪ್ರೊಡಕ್ಟ್ಸ್ ಕಿ ಜಾನ್ ಪ್ರೊಡಕ್ಟ್ಸ್ ಕಿ ರಿಸಲ್ಟ್ ಇಸಿ ಜಕಾ ಕಜಾ ಖಲಕ ತವೈ ಕನ ಶಿ ಲೋಡ್ ಶೇರ್ ಹೋಯ್ ಖಲೆ ಶಿ ರಿಸಲ್ಟ್ ನೈ ಕನ ಅಬ್ಯ ಹೋನ ಕಿ ಶಿ ಕನ ಇನ್ಶಾಅಲ್ಲಾ ಉಮರ್ ಬೈ ಲಗ್ಯಾ ದಿ ಜಿ ಸುಮ್ರ ಹದಿ ಮಿಶ್ ಪ್ರೊಡಕ್ಟ್ಸ್ ಇಸಿ ಸ್ಪೆಷಲಿ ದಿಮುಷ್ ಕಮ ರೈಸ್ ಆಫ್ ಫೇಸ್ ವಾಶ್ ಸುಮ್ರ ಅಪ್ಡೇಟ್ ಕಸಿ ದಿಮುಷ್ ಕಮ ಗೋಲ್ಡ್ ಕ್ರೀಮ್ ಅಪ್ಡೇಟ್ ಕಡಲ್ ಕನ ಜಬರ್ದಸ್ತ್ ನೋಜಾ ದಾದ್ ವೇರ್ ಕಮ ಮಸಿ ಚ ದಮ್ರ ಅಕ್ಷಲೆ ದಮ್ರ ಶಿಷ್ಟ ದಿಮುಷ್ ರೈಸ್ ಫೇಸ್ ವಾಶ್ ದಿಮುಷ್ ಗೋಲ್ಡ್ ಕ್ರೀಮ್ ಚ ಕಮನೆ ಜೋಡ್ ಕಡಲ್ ಕನ ಮಸಿ ದೋರ ಕಡಲ್ ಚ ದದಿ ಕ್ವಾಲಿಟಿ ಶಾ ಕಡಲ್ ನೋಯಿನ್ ಶಲ ದಗಾ ಶಾನೆ ಮೋ ಚ ಸಮ್ರ ಹಮ ಮಿಶ್ ಪ್ರೊಡಕ್ಟ್ಸ್ ಕುಲಿಕ್ ಶ ಲಿಕಿಡಿ ದಿ ಅನರ್ ಬಹ ಕ್ಷ ಲಿಕವಿ ಅನರ್ ಬಹ ರಿಸಲ್ಟ್ ಪ ಶಾಚವಿ ನೋಯಿನ್ ಶಲ ಸಿ ರೂಟೀನ್ ಶನ್ ಪ್ರೊಡಕ್ಟ್ಸ್ ಕಲ ಹೈ ತುಸಿ ಸಮನೋ ದಿಸ್ ವಿಚ್ ಇಸ್ ಅವರ್ ಸಿ ಉಮರ್ ಬಾಯ್ ಯಕಿನನ್ ಸರ ಸಿ ಕಾರ್ ದೇವ ಕೋಶ ಅವಶ್ಯ ಕಮ ದಕ್ಕನ ರಿಸಲ್ಟ್ ಪ ಶಿವಾಚ ಅವಶ್ಯ ಕಮ ನೋಡ್ ದಿ ಹರತ ತೇಸ್ ಕ ನೋಡ್ ದಿ ಹಕ್ಷ ಲಿಕಡ ಸಿ ಪಿಕಿಂಗ್ ದಿ ಹಕ್ಷ ಲೈಕ ಇನ್ಶಾಅಲ್ಲಾ ಸಿ ಕಮಿಂಗ್ ಸೂನ್ ದಿ ಮಿಷನ್ ನೋಟೇಷನ್ ಕಾಸ್ಮೆಟಿಕ್ಸ್ ಫಾರ್ ಎಕ್ಸಾಮ್ ಚಿಕಮ್ ಗುಡ್ ಕ್ರೀಮ್ ದಿ ಆತ ಸಿ ಕತಲ ಐಸು ಕನ ಆಹ ಸಿ ಪಿಕಿಂಗ್ ಇದ ಸಿ ಹೋ ಲೆಸ್ ಅಟ್ರಾಕ್ಟಿವ್ ಅಷ್ಟ ದಿನ ಲವಾಜಿ ರಿಸಲ್ಟ್ ಹಾ ಮಸಿದಾರ ಬಲೇ ಬಲೇ

ಮೊಬೈಲ್ ಕಳಿಸಿ ದಿವಸ ಇಜ್ಜಿ ಸಮ ಲಗ್ಗಿದಲೆ ಇದೆ ಇಜ್ಜಿ ಸಮೇ ಪುಕ್ಷವೇ ಇದೆ ಅದೇನಿಲ್ವ ಸಿ ದನಿ ಪಿರುಖತಲ್ಲಿ ಇದೆ ಮುಸುಮಾನ್ ದಿ ಪೇಪರ್ ಪೋಜಿ ಲಗ್ಗಿದ್ದಲ್ಲಿ ಇದೆ ದನಿ ಪಿರುಖತಲ್ಲಿ ಇದೆ ಗರ್ಮಾಗೆ ಪಿರುಖತಲ್ಲಿ ಇದೆ ಬಡ ಜಡ ಟೂಲಿಸಿ ಮಲವಲ್ಲಿ ಶಿಖಾಸಿ ನೋ ಟೆನ್ಷನ್ ಕಾಸ್ಮೆಟಿಕ್ಸ್ ವಾಗಿಸಾನ್ ಹರ್ಬಲ್ ಸ್ಪ್ರೇ ಸಿ